ಬೇರೆ ಆಕಾಶಂಜನ ಯದಿವಳು ಯಲ್ಲ ಯಾದಯ್ಯನ ಯಲ್ಲವು ಯಲ್ಲವು ಗರಜದಂಡಾವ ಹಾಸಿಂಜನ ಯದಿವ ಯಲ್ಲ ಯಾದಯ್ಯನ ಯಲ್ಲವು ಯಲ್ಲವು ಮಲೆಯರ್ಗ ಶಿವೆ ಬಬೂರ ಉಸಿದೆ ಗುಗುಡಿಸ್ ಅಕೈಸರ ಅಗ್ಲೇನು ಭಗವನ್ ಚಿಕಿತ್ಸು ಹಸ್ಕಲ್ ಮುಟಾಕ ಬಾಯನ್ ಕರೋಪ್ ಅಬ್ದುಲ್ ಮನಾಫ್ ಮಹಿವನ್ ಮುದೇಂಕು ಮುಟಾಕ ಬಾಯನ್ ಕರೋಪ್ ಅಬ್ದುಲ್ ಮನಾಫ್ ಮಹಿವನ್ ಮುದೇಂಕು ಗೋಬ್ದೇಂಕ್ ಬಿಸ್ಮಂ ಫಾತು ಯಲ್ಲವ್ ಬುಲ್ಡೆಂಕಿ ಬಿಂತು ಹದ್ದು ವಲ್ಲಾಯ್ ಓ ಮನಗೆಲ್ ಮದಿಂತು ಅದಿ ಬಿಲಾಯಿ ಯಲ್ಲವ್ ಬುಲ್ಡೆಂಕಿ ಬಿಂತು ಹದು ವಲ್ಲಾಯ್ ಓ ಮನಗೆಲ್ ಡೆಂಕೆಲ್ ಮದಿಂತು ಹದಿ ಬಿಲಾಯಿ ಯಲ್ಲವ್ ಕೆರವಲಾ ಸಿಮ್ರಾನ್ ಡೆಮ್ಮಕ್ಕೆ ಮೂರ್ಖ ಇಲ್ಲನ್ ಅರಮಲ್ ಬಾಯ್ ಕುಮ್ರಾನ್ ಹೈ ಸೊಗ್ನ ಯಲ್ಲವ್ ಮುತ್ತು ಗುಡ್ಡಿಗೇನ್ ಬುರಿಯಲ್ಲನ್ನಾ ಕೊಜ್ಜಲಲ್ ಸಲ್ಮಾ ಮೋಯ್ ಬಿಂತು ಹಮ್ರಿನ್ ಫೋಲ್ಲವ್ ಸಲ್ಮಾ ಮುತಾಹಿರತು ಅಸಿಯಾಲಿ ಚಾಹಿರತು ಮಿಂತಾಹಿರ ನಾಸನ್ಯ ಅಹ್ಲಾಹಿಯಲ್ಲವ್ ಸಲ್ಮಾ ಸಕಿಯತು ಹೌ ಮಿನ್ ಸಾತು ಮಕ್ರುಮತಿನ್ ಮಗೋದತು ಹೈನಿ ಸಾತು ಲೂಸಿಯಲ್ಲವ್ ಸಲ್ಮಾ ಸಕಿಯತು ಹೌ ಮಿನ್ ಸಾತು ಮಕ್ರುಮತಿನ್ ಮಗೋಲತು ಹೈನಿ ಸಾತು ಲೂಸಿಯಲ್ಲವ್ ಸಲ್ಮಾ ಕಸೀರತು ಮಾಲಿನ್ ಉಮುಹ ಅಬೋ ಹಕಾಲು ಹಾಮಿನ್ ಬನಿ ಮಜಾರಿಯಲ್ಲವ್ ಹಾಸಿನ್ ಕರೋ ಬೆಂಗ್ ಬೆಂಗ್ ಹಮ್ಮೆಪ್ಪು ನಗಲ್ ಬೆಂಗೋ ಹಿಬಾರ್ ಕೊಂಗಂ ಬೆನ್ ಹಕಿಯಲ್ಲವ್ ಕೆರೋ ಲಜು ಡೋಮಿ ಬಾಯಂ ಯಿಪ್ಪು ಜೊಂಗಿ ನೆಮೆಸ್ ಮುತಲ್ಲಿ ಬೈ ಮಜ್ಜೆಯರು ಸೀಂದಿಯಲ್ಲವ್ ಮುತಲ್ಲಿ ಬೈ ಮಜ್ಜೆ ಮೋವ ದಾಯ ಯಿಪ್ಪು ನಲೇನ್ ಕುಯಲ್ಲ ಜೀತನ್ ಬುಲೇನ್ ಕೊಯ್ ಜೀತು ಯಲ್ಲವ್ ñu dal di ko jox yiri hadana na yeb mu sol sien maam yow dañ ko da donante yalaw dara yi maam suñu ibrahima lay de ko sol sol dal si saqitu ruhin bayalaw nobo kilabin terax lay lu ay la ci tek nantam qusay mahanam ilyas yalaw ñu bala ko awsi ismaeel ak parasol buñ gonne won ci misaak ak mahdi yallaw jebal ko caabi kaaba maka bobu mu yor siqayatul hadi moy khalifa yallaw bokkam gi dal ko hand ak mom ba gi jegal salmaate bo man ci rewam saame yallaw ni dem lu yok bay ba ak bokkam be dal di lobat ñanga ñi lay ehlu baytillahi yallaw banno na jaar dal di sambab xayma dal di dalal ci digi marsaba ñi warate yallaw war yu ma ñew di nuyo asim nuyo prophet na mara ban say bal anwar yallaw war yu ma ñew di nuyo asim nuyo prophet na mara ban say bal anwar yallaw salma ñu wajal ko jangoram ko dal ko mu jog yasna jaban yallaw yallaw baye ma sambal ko ab xayma burus bu rabet te deng nga yeb keur ga nge mboro ma yallaw ni daldi wo gamna wo salma ni daldi nayo gangor ga sal xolle lil anwar yallaw kera ba salma ci se asim la ret na neram ngir leer ga kar ba ak wa kay wa yallaw kera ba salma ci se asim lare na neram ngir leer ga kar ma ak wa kay wa yallaw ni daldi di daldi may asimu daldi ko jël ner na kero ngir may ga yallaw ni daldi di daldi may asimu daldi ko jël shaytan ner na kero ngir may ga yallaw ni daldi di daldi may asimu daldi ko jël shaytan ner na kero ngir may ga yallaw shaytan ñew na kero soppi ku nit ku taxaw digin janaatin bu amrin niil na yallaw banoon na jaar niñ bare njàmbaar bare kwaalaw salma digi ni seyaan ndaw njom da yallaw iblis koro jog naasim rokko ba joba daw ngir
yerga kenni kero borom ayalaw asim defal nako ngan go xamne ben ma su go gis no fu degul ko fil hurban ayalaw kederi nagalore kederi jun nilafa